ಮೂಲಯೇನ ರಾಮ ಜನ್ಮೇನ ಮತ್ಸರ ಪತಂತಿನೋ ಭವರ್ಣಭಿರ್ವಿ ತರ್ಕ ಭೀತಿ ಸಂಕುಲೆ ವಿವಿಕ್ತವಾದಿನಃ ಸದಾ ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ತ್ವಕಂ ತಮೇಕ

ನಕೋ ಕರೂಸು ವಲ್ಗನ ರಾವಣ ನಿಶಾಚರ. ಮಹಾಪತಿವ್ರತ ಜಾನಕಿನ ಅಸಂ ಸಂತಾಪೂನ್ ಸಂಗತಾಚ ರಾವಣಾಸಾರಖಾ ಪಾಪಾತ್ಮಾಹಿ ಕ್ಷಣಭರ ಘಾಬರಲ್ಯಾವನ್ ರಹಿಲಾ ನಾಹಿ. ಜನಸ್ಥಾನಾತಿಲ್ ರಾಮ ಲಕ್ಷ್ಮಣಾಚಾ ಅತುಲ್ ಪರಾಕ್ರಮ ತ್ಯಾಲಾ ಠೌಕ್ ಹೋತಾ. ಜಾನಕಿಲಾ ವಶ ಹೋಣ್ಯಾಸಾಠಿ ಆಣಖಿ ಏಕಾ ಮಹಿನ್ಯಾಚಾ ಅವಧಿ ದೇವುನ್ ರಾವಣ ಅಶೋಕ್ ವನಾತುನ್ ಪರತ್ಲಾ. ಶಿಂಶಪಾ ವೃಕ್ಷಾವರ್ ಸೂಕ್ಷ್ಮ ದೇಹಾನ ಲಪೂನ್ ರಹಿಲೆಲ್ಯಾ ಹನುಮಾನಾಚಿ ಖತ್ರಿ ಪಟ್ಲಿ ಕಿ ಹೀಸ್ ತಿ ಜಾನಕಿ. ಅವತಿ ಭೋವತಿಚ್ಯಾ ರಾಕ್ಷಸಿ ಝೋಪಲ್ಯಾ ಆಹೆತ್. ಹೆ ಪಾಹೂನ್ ತ್ಯಾನ ಮಂಜುಳ ಆವಾಜಾತ್ ರಾಮಚರಿತ್ರಾಚ ಗಾಯನ್ ಸುರು ಕೇಲ. ತ್ಯಾ ಗಾಯನಾನ ಚಕಿತ್ ಹೂನ್ ಸೀತಾ ತ್ಯಾ ಶಿಂಶಪಾ ವೃಕ್ಷಾಕಡೆ ಪಾಹು ಲಾಗ್ಲಿ. ಶೇವಟಿ ಸುಗ್ರೀವಾ ಮಾತ್ಯ ಹನುಮಾನ್ ತಿಚ್ಯಾ ದೃಷ್ಟಿಲಾ ಪಡ್ಲಾ. ಏಕಾ ಲಹಾನ್ ಫಾಂದಿವರುನ್ ಸೀತೆಚ್ಯಾ ಅಗ್ದಿ ಸಮೀಪ್ ಝುಕೂನ್ ಹನುಮಾನಾನ ಶ್ರೀ ರಾಮಾನಿ ದಿಲಿಲಿ ಮುದ್ರಿಕಾ ತಿಚ್ಯಾ ಹಾತಾಟ್ ಟಾಕ್ಲಿ. ಸೀತೆಲಾ ಪರಾಕಾಷ್ಠೆಚಾ ಆನಂದ ಝಾಲಾ. ಹನುಮಾನ್ ರಾಮದೂತಚ ಆಹೆ ಯಾಚಿ ನಿಶ್ಚಿತಿ ಪಟ್ಲ್ಯಾವರ್ ತಿ ವಿಚಾರೂ ಲಾಗ್ಲಿ. ಮುದ್ರಿಕಾ ಅಚುಕ ಮೀ ಓಳಖಿಲಿ ಹಿ ತ್ಯಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಹಾ ತಾತ ಧನೂತೆ ಅಕ್ಷಯ ಭಾತಾ ಪೃಷ್ಟಿ ಹಾ ತಾತ ಧನೂತೆ ಅಕ್ಷಯ ಭಾತಾ ಪೃಷ್ಟಿ ವಿರಹಾತ ಕಾಯತೆ ರಾಘವ ಝಾಲೆ ಕಷ್ಟಿ. ಕಾ ಶ್ಯಾಮಲ ವಲಯೆ ನಯನ ತಳಿ ಚಿಂತಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಬಸಲೇತ ಕಾಯತೆ ಲಾವುನ ಕರ ಕರ ಮಾತೆ ವಿಸರಲೆ ಕಾಯತೆ ದುಃಖೆ ನಿಜ ಧರ್ಮಾತೆ ಕರಿತಾತ ಅಜುನನ ಕರ್ತವ್ಯೆ ನೃಪತೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಸೋಡಿಲೆ ನಾಹಿನ ಅಜುನ ತಯಾನಿ ಧೀರ ಸೋಡಿಲೆ ನಾಹಿನ ಅಜುನ ತಯಾನಿ ಧೀರ ಕಾ ಶೌರ್ಯಾಚಾಹಿ ವಿಸರ ಪಡೇತ್ಯಾ ವೀರ ಸಾಯ್ಯಾರ್ಥ ಅಸತಿನ ಸೈನ್ಯ ಸನ್ಮಿತ್ರಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಇಚ್ಛಿತಿ ವಿಜಯನ ತ್ಯಾಂಚ ಅವಘೆ ರಾಜೆ ಕಾ ಲೋಕಪ್ರೀತಿಲ ಮುಕುಲೆ ಪ್ರಿಯಕರ ಮಾಝೆ ವಿಸರಲೆ ಥೋರವಿ ಕಾಯ ಪ್ರಭು ಯತ್ನಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕಾ ಮಲಾಚ ವಿಸರುನ ಗೇಲೆ ಮಾಝೆ ಸ್ವಾಮಿ

ಶಶಿಶೇಖರ ಮರಕತ ಪ್ರಖ್ಯಾ ಚತುರ್ಭಿರ್ಭುಜೈ ಶಂಖಂ ಚಕ್ರದನು ಶರಾಂಶ ದರತಿ ನೇತ್ರೈ ಸ್ತ್ರೀಭಿಶೋಭಿತ ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕ್ವಣನ್ನೂಪುರ